ಬಗ ಬಗ ದ ಬ ನಿ ದ ಬಗ ದ ಬ ದ ಗ ಬ ದ ನಿ ದ ಬಗ ಬ ದ ನಿ ದ ದ ನಿ ದ ನಿ ದ ಬ ನಿ ಗ ಬ ದ ನಿ ಸ ನಿ ದ ಬಗ ಬಗ ಸ ಗ ಬ ನ ವ ಶಕ್ತಿ ದ ನಿ ದ ನಿ ದ ದ ನಿ ದ ಬ ದ ನಿ ದ ನಿ ದ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ ದ ದ ನಿ